ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟ